0: ಈ ನಾಟಿಕಲು ಮಾಧವಿ ಶ್ರೀಮತಿ ಶಕೀಲಾ ಬೇಗಂ, ಪಾರ್ವತಿ ಶ್ರೀಮತಿ ನೀಲಾ ವಿಜಯಲಕ್ಷ್ಮಿ, ರಾಜಾರಾವ್ ಶ್ರೀ ಎನ್ ಸುಧಾಕರ್ ರೆಡ್ಡಿ, ಜಡ್ಜ್ ಶ್ರೀ ಜಗರ್ಲಪೂಡಿ ಶಾಸ್ತ್ರಿ, ಇಂಕಾ ಚಿರಂಜೀವಿ ದೀಪ್ತಿ ಸುಧ, ಶ್ರೀ ಐ ಮೋಹನ್ ಸುಧಾಕರ್ ರಾವ್ ಪಾಲ್ಗೊಂಡರು. ನಿರ್ವಹಿಸಿದವರು ಡಾಕ್ಟರ್ ಪಿವಿ ಶಾರದ, ಶ್ರೀ ಎ ಬಾಲಕೃಷ್ಣ. ಈ ನಾಟಕ ಆಕಾಶವಾಣಿ ಕರ್ನೂಲು ಕೇಂದ್ರ ಸಮರ್ಪಣ.
1: ఆకాశవాణి కర్నూలు కేంద్రం. సంధ్యారాగం తెలుగు సినీ గీతలు.